0: ಪಂದ್ಯಗಳಲ್ಲ. ಐಪಿಎಲ್ ಕ್ರಿಕೆಟ್ ರ ಈ ಸೀಸನ್ ರ ಪಹಲೋ ಕ್ವಾಲಿಫಾಯರ್ ಮುಕಾಬಲೋ ಆಜ್ ಮೌಜೂದಾ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರ್ ಗುಜರಾತ್ ಟೈಟನ್ಸ್ ವಿಚ ಖೇಲೋ ಜಾವೆಲ್ಲಾ ಅಬು ಥೋಡಿ ದೇರ್ ಪಛೆ ಧರ್ಮಶಾಲಾ ಮಾಯ್ ಫೇವರ್ ವಾಳಾ ಈ ಮುಕಾಬಲಾ ಮಾಯ ಜೀತನ್ ವಾಳಿ ಟೀಮ್ ಸೀಧಿ ಐಪಿಎಲ್ 2026 ರ ಫೈನಲ್ ಮಾಯ್ ಪೂಗ್ ಜಾವೆಲ್ಲಾ ಜದಕ ಹಾರ್ಬಾ ವಾಳಿ ಟೀಮ್ ನೆ ಏಕ್ ಔರ್ ಮೌಕೋ ಮಿಲೇಲಾ ಹೋಳ ರಾತಿಯತ್ ಕಾಲ್ ಮೊಹಾಲಿ ಮಾಯ್ ಖೇಲಿಯಾ ಜಾವನ್ ವಾಳಾ ಎಲಿಮಿನೇಟರ್ ಮುಕಾಬಲಾ ಮಾಯ್ ರಾಜಸ್ಥಾನ್ ರಾಯಲ್ಸ್ ಅವರ್ ಸನ್ರೈಸರ್ಸ್ ಹೈದರಾಬಾದ್ ಆಮಿ ಸಾಮಿ ಭೇಲಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಹರ್ ಮಹಿನಾ ಪ್ರಸಾರಿತ ಕರ್ಯಾ ಜಾವನ್ ವಾಳಾ ಖಾಸ್ ಕಾರ್ಯಕ್ರಮ ಮನ್ ಕಿ ಬಾತ್ ಮಾಯ್ 31 ಮೈ ನ ವಿಚಾರ ಬತಾವೆಲ್ಲಾ ಈ ಸಾರು ಆಪ್ ಈ ಮುಫ್ತ್ ನಂಬರ್ 1800117800 ಮಾತ್ರ 29 ಮೈ ತಾಯಿ ರಾಯ್ ದೇ ಸಕೋ ಹೋ ನರೇಂದ್ರ ಮೋದಿ ಆಪ್ ಅರ್ ಮೈ ಜಿ ಓ ವಿ ಓಪನ್ ಫೋರಂ ರಜರಿಯ ಈ ವಿಚಾರ ಭೇಜಾ ಜಾ ಸಕೆ ಹೈ ಆಖಿರ್ ಮಾಯ್ ಖಾಸ್ ಸಮಾಚಾರ ಏಕ ಫೇರು ಸುನ್ ಲಿ ರಹೋ. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಸೀಮಾ ಸುರಕ್ಷಾ ತಂತ್ರ ನ ಪೂರಿ ತರಹ ಅಜೇಯ ಬನಾವಣ ಸಾರು ಬಿಎಸ್ಎಫ್ ಫೌಜ್ ಪ್ರಶಾಸನ ಅರ್ ಜನತಾ ಕಾನೂ ಮಿಲರ್ ಕಾಮ ಕರಣ ಮಾತ್ರ ಜೋರ್ ದಿನ್ನು. ಕೋಟಾ ಬೂಂದಿ ಗ್ರೀನ್ ಫೀಲ್ಡ್ ಹವಾಯಿ ಅಡ್ಡಾವು ಆವತಾ ಸಾಲ ಡಿಸೆಂಬರ್ ವ್ಯಾವಸಾಯಿಕ ಉಡಾನ ಸ್ವರೂಪ ಹೆಚ್ಚಾವೆಲ್ಲಾ. ಆರ್ಪಿಎಸ್ಸಿ ವರಿಷ್ಠ ಅಧ್ಯಾಪಕ 6500 ಓಹ್ನಾ ಮಾತ್ರ ಭರ್ತಿ ಸಾರು ಪರೀಕ್ಷಾ ರೋ ಕಾರ್ಯಕ್ರಮ ಜಾರಿ ಕಿನ್ನು. ಪ್ರದೇಶ ಕೈ ಹಲಕಾ ಮಾಯ ಲೂ ರೋ ಕೋಪ್ ಶ್ರೀ ಗಂಗಾನಗರ ಮಾಯ 47 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದರ್ಜ್ ಕರೀಚಿಯೋ. ಇಸಾಗಿ ಪ್ರಾದೇಶಿಕ ಸಮಾಚಾರ ಬುಲೆಟಿನ್ ಪೂರೋಹ್ಯೋ. ನಮಸ್ಕಾರ.
1: आकाशवाणी जयपुर अजमेर का आमेर चैनल है. आप किसान भाई सुनेंगे अपना कार्यक्रम
2: एफएम 101.3 मेगाहर्ट्ज़ पर. हम आकाशवाणी बांसवाड़ा के माही चैनल से बोल रहे हैं. इस वक्त शाम के 7 बजे हैं. प्रस्तुत है कृषि एवं किसान कल्याण मंत्रालय भारत सरकार द्वारा प्रायोजित कार्यक्रम किसान वाणी.